ಸೂರ್ಯ ಸಹಿತ ಬಯು ಶರಿ ಹುಣಬೇ ಹನುಮಂತ ಸಹಿತ ಅಕಸ್ಮರ ಗರಿ ಕುದೇರ ಹನುಮಾನ್ ಉತ್ತೀಯ ಕಾಸಮ ಸೀತಾಜಿ ಕನ ಭೇಟಿ ಫರ್ಕನ ಘೇರ ರಾಮಚಂದ್ರ ಕಪಾಸಮ ಪುಗ್ನಿ ಅಕಲ್ ಬಲ್ ಸೈನ ಇನಕೋ ಭುಜೌ ಸವೈಬಲ್ ಭನಿ ಇಂದ್ರಾದಿಹರಿ ಖಟಾಯಿ ಸುರಸಾ ಜಲ್ದಿ ಪಠಾಯೆ ಪನಿ ಜಲ್ದಿ ಗೈ ಸುರಸಾ ಅಗ್ಲಿತಿರ ಬಸಿನ್ ಸಾಮ್ನೆ ಹನುಮಾನ ಕಾ ಜಯ ಭಂತನ ಹನುಮಾನ್ ಭನೇರ ಖುಷಿ ಭೈ ಕುರಾ ಗರಿನ್ ಖಾನ ಕಾ